ಜಿಲ್ ಕರ ಬೇಲಮು ಸಿಕ್ಕು ಜಡಲ ಮೀದ ಜಿಲ್ ಕರ ಬೇಲಮು ಸೀತಾ ಸಿರ ಸಂದು ಮೆರಿಯಾಗ ಗಂಟೀನಿ ಗಂಟೀನಿ ಜನುಲಾರ ಕಂಸಲಿಯ ಕೋಮಾರ ಗಂಟೀನಿ ಜನುಲಾರ ಕಂಸಲಿಯ ಕೋಮಾರ ದಸರಾ ದೇವತಾ ಪೆಲ್ಲಿ ಗಂಟಿ.